ಅವರು ಐಸಾ ಠುಮಕ್ಕೆ ಮಚ್ಚಲು, ಐಸಾ ಠುಮಕ್ಕೆ ಮಚ್ಚಲು ಕಿ ಆಮಕೋ ಠುಮಕಾ ಲಗ ಜಾಯೆ ತೋ ಯೇ ಗೀತ ಬಹುತ ಯಾನಿ ಕಿ ಮಶಹೂರ್ ಹೈ ದೋಸ್ತೋ ಔರ್ ಹೇ ಹೈ ದಿಲ್ ತೇರಾ ದೀವಾನಾ.